ರಾಷ್ಟ್ರಪತಿ ಸಂಜನಾಮಲ್ ಕರೋ ಬೀಚಾರೇಗ್ ಸಿಮೃಣಾಮ ಆಧಾರ ಅವ್ರ ಪಾಪ ಸಮೀದ ಬಿಸಾರು ಶರಣ ಕಮಲ ಹೃದಯ ಮೃತಾರು ಕರ್ಣಕಾನ್ ಸುಪ್ರಾಪ ಸಮರಾತ ದೃಢಕರ ಗಹೋ ನಾಮರ ಬಾತೆ ತನ್ ಸಂಚೋಭ ಭಗವಂತ ಸಂಜನಕ ನಿರ್ಮಲ ಮಂತ ಏಗಾಸ ರಾಖೋ ಮನ ಮಾಹೆ ಸರ್ವರೋಗ ನಾನಕ ಮಿಟ ಜಾಹೆ ಜಿಸ್ ತನ್ ಕೋಚಾರ ಗುಣ ಉಡತಾವೆ ಸೋ ತನ ಹರ ಸೇವಾ ತೇ ಪಾವೆ ಜಿಸ್ ಕೋರಿದ ಬಾಚೆ ಮೀತ ಸೋ ಸುಖ ಸಾಧು ಸಂಗ ಪ್ರೀ ಜಿಸ್ ಸೋ ಭಾಗವ ಕರೆ ಬಲೀಕರಣಿ ಸಾ ಸೋ ಬಾಪ ಜರಕಿ ಸರಣಿ ಅನುಗುಭಾವಿ ರೋಗ ನಾ ಜಾಯ ರೋಗ ಮಿಟೆ ಹರ ಅವ ಖದಲಾಯ ಸರ್ವ ನಿಧಾನ ಮೇ ಹರ ನಾಮ ನಿಧಾನ ಜಪ ನಾನಕ ದರ್ಗೇ ಪರವಾನ್ ಮನ ಪ್ರಭು ಅರ್ಕ ನಾಯ ದಯತ ಸ್ಥಾವತ ಯಾ ಬೈಠಾಯ ದಾಗೋ ಬಿಘ್ನ ಲಾಗೆ ಗೋಯ ಜಾಗೇ ಹೃದಯ ಬಸೇ ಪರ ಸೋ ಹರ ಸೋಯೇ ಕಲ್ತಾತಿ ಠಾಂಡಾ ಹರ ನಾವು ಸಿಮರ ಸಿಮರ ಸದಾ ಸುಖ ಪಾವ ಪಾಪಿನ್ಸೇ ಪೂರ್ಣ ಹೇ ಆಸ ಭಗತ ಪಾಯಾತಂ ಬರ್ಗಾಸ ತಿತ್ಕರ ಜಾಯ ಬಸೇ ಬನಾಸಿ ಗವನಾನ ಕಾಟಿ ಜಂಪಾಸಿ ತದ ವಿಚಾರ ಕಹೇ ಜನ ಸಾಚಾ ಜರಂ ಮರ

ನೇತನೇತ ಏಕೋಟೆ ಕುವಾಧಾರ ನಾನಕ ಮಾಂಗೇ ನಾಂ ಪ್ರವಸಾರ ಪ್ರಭುಗಿ ದೃಶ್ಯಮಾ ಸುಖಯ ರಸ ಪಾವೇ ಬಿರುಡಾ ಕೋಯ ಜನ ಚಾಖ್ಯಾ ಸೇ ಚಂದ್ರ ಪ್ರಧಾನೇ ಪೂರ್ಣ ಪುರುಖ ನಹಿ ಡೋಲನ್ನೇ ಸುಭರ ಪರೇ ಪ್ರೇಮರ ಸರಂಗ ಜಯ ಚಾವು ಸಾಧು ಸಂಗ ಪರೇ ಸರಣಾನ್ ಸಪತಿಯಾಗ ಅಂತರ್ಪ್ರಗಾ ಸಂದಿಲ್ ನಿಬಲಾಗ ಬಡಭಾಗೀ ಜಪ್ಯಾ ಪ್ರಭು ಸೋಯೇ ನಾನಕ ನಾಮ ರತ್ತೇ ಸುಖೋಯ ಸೇವಾ ಕೀ ವಂಸಾ ಪೂರಿ ಭೈ ಸದ್ಗುರು ತೇ ನಿರ್ಮಲ ಮಾತ್ತಲೈ ಜನಗೋ ಪ್ರಭು ಹಯೋ ದಯಾಲ್ ಸೇವಾ ಕಿನ್ನೋ ಸದಾ ನಿಹಾಲ್ ಬಂಧನ ಕಾಡ್ ಮುಖ ಜನ ಭಯ ಜನಂ ಮರಣ ದುಃಖ ಭ್ರಮ ಗಯ ಇಷ್ಪುನ್ನಿ ಸರ್ದಾ ಸ ಪೂರಿ ರವರ್ಯಾ ಸ ಸಂಘ ಜೂರಿ ಸಾತಾ ಸಾತ್ ಲಿಯಾ ಮಿಲಾಯ ನಾನಕ ಭಕ್ತಿ ನಾಮ ಸಮಾಯ ಸೋಗೋ ಬಿಸರಾ ಜಯ ಕಾಲ ನ ಪಾನ ಸೋಗೋ ಬಿಸರಾ ಜಯ ಕೀಯಾ ಜಾನ ಸೋಗೋ ಬಿಸರಾ ಜನ ಸಭ ಕಿಚ ದೀಯಾ ಸೋಗೋ ಬಿಸರಾ ಜಯ ಜೀವನ ಜೀಯಾ ಸೋಗೋ ಬಿಸರಾ ಜಯ ಅಗನ ಮೇ ರಾಖೇ ಗುರುಪ್ರಸಾದ ಗೋ ಬಿರಡಾ ರಾಖ ಸೋಗ ಬಿಸರಾ ಜಯ ಭಿಕ್ತೇ ಕಾಂಡ ಜನ್ಮ ಜನ್ಮ ಕಾ ಟೂಟಾ ಗಾಂಡ ಗುರು ಪೂರೇ ತತ ಇಹ ಬುಜಾಯ ಪ್ರಪನಾ ನಾನಕ ಜನ ਧਿਆਇਆ